ಕನ್ನಡದಲ್ಲಿ ಕೆತ್ತಟಿ ಸಂಬಲ್ಪುರ ಗೀತ ಆಕಾಶವಾಣಿ ರಾವ್ಕಲ ಪರವರ್ತಿ ಕಾರ್ಯಕ್ರಮ ಆಞ್ಚಳಿಕ ಸಂವಾದ ರಿಲೇ ಕರುಛು ಆಕಾಶವಾಣಿ କଟକ କେନ୍ଦ୍ରରୁ ଶୁଣିପାରିବେ କିଛି ସମୟ ମଧ୍ୟରେ।